ಪೆಳಗವಲ ಸಾಂಗ ಕಿತಿ ದಾದಾಶಿಲಗ ಅನ್ ತುಜಾ ರೋಜಸಾ ಅನುಭವ ಅಸುನಿ ಕಿತಿ ಕಿತಿ.

ಡೋಹಾಳೆ ಪುರುವ ರಘುಕುಲ ತಿಲಕ ಮಾಧೆ ಸೀತೆನು ಅಪ್ಲೆ ಡೋಹಾಳೆ ಶ್ರೀರಾಮನ ಸಾಂಗಿತ್ಲೆ. ಶ್ರೀರಾಮನಿ ಹಸೂನ್ ತಿಚ್ಚಾ ಇಚ್ಛಾಂಚ ಆದರ ಕೆಲಾ. ಮನಾಲೆ, ಜಾನಕಿ, ತುಜಿ ಇಚ್ಛಾ ಲವಕರಾತ್ ಲವಕರ ಪುರಿ ಕರಿನ್. ಪತಿ ಪತ್ನಿಂಚಾ ಹಾ ಮನೋಹರ ಸಂವಾದ ಝಾಲಾ. ತ್ಯಾಚ್ಯಾ ದುಸರಾ ದಿವಸಿಚಿ ಗೋಷ್ಟ. ಭದ್ರ ನಾವಾಚ್ಯಾ ಏಕಾ ಗುಪ್ತಚರಾನ್ ಶ್ರೀರಾಮನ ಸಾಂಗಿತ್ಲ ರಾಜನ್, ಸೇತುಬಂಧನ ಆಣಿ ರಾವಣವಧ ಯಾ ದೋನ್ ದೈವಿ ಕೃತ್ಯಾಬದ್ದಲ್ ಸಾರಿ ಪ್ರಜಾ ಆಪಲ್ಲಾ ಧನ್ಯವಾದ ದೇತ ಆಹೆ. ಪಣ ಕಾಯ್ ಸತ್ಯತೆ ನಿರ್ಭಯಪಣೆ ಕಥನ ಕರ. ಅಶಿ ಶ್ರೀರಾಮಾಂಚಿ ಅನುಜ್ಞಾ ಮಿಳತಾಚ್ ಭದ್ರ ಪುಡೆ ಸಾಂಗೂ ಲಾಗಲಾ. ಲೋಕಾನ ಏಕ್ ಕಳತ್ ನಾಹಿ ಕಿ ರಾವಣಾಚ್ಯಾ ಘರಿ ರಾಹಿಲೀಲಿ ಸೀತಾ ಶ್ರೀರಾಮಾನಿ ಪರತ್ ಪತ್ನಿ ಕಶಿ ಮಾನ್ಲಿ. ತಿಚ್ಚಾಶಿ ಪ್ರಣಯ ಕರ್ಣ್ಯಾತ್ ತನ್ನ ಕೊಂತ ಆನಂದ ಹೋತ ಅಸೆ. ಲೋಕಪಾಲ್ ಶ್ರೀರಾಮಚಂದ್ರಾಂಚ ಮನ್ ಪುನಃ ವಿಷಣ್ಣ ಝಾಲ. ಆಪಲ್ಯಾ ಪ್ರಾಣ

ನಕೋ ಕರೂಸು ವಲ್ಗನ ರಾವಣ ನಿಶಾಚರ. ಮಹಾಪತಿವ್ರತ ಜಾನಕಿನ ಅಸಂ ಸಂತಾಪೂನ್ ಸಂಗತಾಚ ರಾವಣಾಸಾರಖಾ ಪಾಪಾತ್ಮಾಹಿ ಕ್ಷಣಭರ ಘಾಬರಲ್ಯಾ ವಾಚೂನ್ ರಹಿಲಾ ನಾಹಿ. ಜನಸ್ಥಾನಾತಿಲ್ ರಾಮ ಲಕ್ಷ್ಮಣಾಚಾ ಅತುಲ್ ಪರಾಕ್ರಮ ತ್ಯಾಲಾ ಠೌಕ್ ಹೋತಾ. ಜಾನಕಿಲಾ ವಶ ಹೋಣ್ಯಾಸಾಠಿ ಆಣಖಿ ಏಕಾ ಮಹಿನ್ಯಾಚಾ ಅವಧಿ ದೇವುನ್ ರಾವಣ ಅಶೋಕ ವನಾತೂನ್ ಪರತ್ಲಾ. ಶಿಂಶಪಾ ವೃಕ್ಷಾವರ್